0: ಕಾಕು ರಾಮ್ ರಾಮ್.
1: ಏ ರಾಮ್ ರಾಮ್ ಶಾಯಿ ರಾಮ್ ರಾಮ್ ಶಾಯಿ ಓಬ್ರೋ ಬಿಜೋ ಕೋಕೆ ನಿರ್ಗಾಂವ್ ಬಿಜೇವ್.
0: ಹಾಂ, ಮಾರು ಹನುಮಾನ್ ಸಿಂಗ್ ಹೇ ಗಾಂವ್ ಅಮೀರಣ ಕೇಶರ್ ತಹಶೀಲ್ ಮೇ.
1: ಹನುಮಾನ್ ಸಿಂಗ್ ಜಿ ಅಮೀರಣ ಮೇ ಕೈ ಕರೋ.
0: ಅರೆ ಮೂಂಗ್ ಬಾಟಾ ಕಾಕೋ.
1: ಔ ಹೋ ಮೂಂಗ್ ಬಾಟೋ ಜೋಗಿ ಬಾಟಿ ಗರ್ಮಿ ಬಡೆ ಥೋಡೋ ಮಟಕಿ ಠಂಡೋ ಪಾನಿ ಬೀತಾ ದೀಜ.
0: ಅರೆ ಕಾಕೋ ಬರ್ಸಾದ ಆರಿ ಹೇ ಥೋಡ ಥೋಡಿ ಕೈ ಕರೇ ಕಳೆ ತೋರ್ ಕಣಿ ಹಲ್ಲೋ ಕರೆ ರೇಡೋ ಕಾಮ್ ಕರೆ.
1: ಅಬ್ ರಾಮ್ ಜಿ ರೇ ಖೇಲೆ ಬೀರೆ ಕಣಿ ತೋ ಜಿಗ ಜೇಮ್ ಜರೂ ತೋ ಆಈ ಕೋನಿ ರಾಮ ದೇಖೋ ಝಂಡಾ ಛಿಡ್ಕೋ ಕೈ ಕರ ಶಕೆ ಕಾಕೋ ಬಜೋ ಜೆ.
0: ಝಂಡಾ ಛಿಡ್ಕೋ ಕರೆ ಕಣಿ ತೋ ದೋಡಾ ರೇ ಕಾಕೋ ಕೈ ಕರಾ.
1: ಆಜ ರಾಮ್ ಜಿ ರೇ ಖೇಲೆ ಬೀರೆ ಓರ್ ಬಜೋ ಕಾಮ್ ಮೇ ಪರಿವಾರ ಮೇ ಸಬ್ ಕಿಯಾ ನೀವು.
0: ರಾಜಿ ಕುಲಿ ಹೈ ಆಪ ರೀ ದಯಾ ಹೈ ಕಾಕೋ.
1: ಏ ಬೋಗಾಮ್ ಕೈಶೋ ಲಾಗೆ ಥೋನೆ ಓ.
0: ಅರೆ ಬಹುತ್ ಹಿ ಬೇಟೋ ಲಾಗೆ ಮಿಶ್ರ ಹಿ ಮಿಟೋ ಲಾಗೆ ಔರ್ ಫೋನ್ ಕೋ ಲಾಗೆ.
1: ಐ ಸೇ ಕೇವ್ ದಾ ಜದಾವರಿ ಹೋ ಗೇ ಲುನ್ ಕೆ
2: ಕೈ ಕೋ ಕಾಕಾ.
1: ಏ ಹನುಮಾನ್ ಸಿಂಗ್ ಜಿ ರ ಫೋನ್ ಹೈ ಅಮೀರ ನು ತುಮ ಇದಿ ದೋಡ್ ಕೆ ಆವ ಬೋಲೋ. ಹೇಲೋ
2: ಹೇಲೋ
0: ಹಲೋ ಲೋಯ್ ಬಾಯ್ ರಾಮ್ ರಾಮ್
2: ರಾಮ್ ರಾಮ್ ಸರ್ ರಾಮ್ ರಾಮ್ ಸರ್ ಬೈಜಿ ತವಡೆ ಮೇ ಥೋಡೋ ಹಾರೋ ಮಾರ್ ಲೀಜೋ ಮೂಂಗ್ ಪಡೋ ಜನ.
0: ಅರೆ ಬೈಜಿ ಹಾರೋ ತೋ ಮಾರಾ ಪಣ ಬರ್ಸಾ ದೇನಿ ಜನ ಕೈ ಕರಾ ಬಚಲ್ ಲೇರು ಪಡೆಯೋ.
2: ಅರೆ ಬರ್ಸಾ ತೋ ಹೇ ಪಣ ಮೇಣಿ ಹೇಣಿ ಆ ಠಯ ರಾಖೋ ಜಕೋ ದೇ ದೇನಿ ಜಪ್ತೆ ಕರ್ಲೋ ಪಡೆ ಜಕನ್ ತೋರ್ ಹೂಗೆ ಜಕನ್ ಕಾಡ್ ಪ್ರಾ ಜೇಮ ಗಾಲ್ಲೋ.
0: ಆ ಆಯಿ ಕೋಶಿಶ್ ಕರಾ ಆಪಲು ಕೇಳೋ ಕರಾ
2: ತೋರ್ ಉಪಾಯ ಕೈ ಆವ.
0: ಆಸಾ ಆಯಿ ಬಾತ್ ಹೈ
2: ಏ ಗಾಡಿ ಬತೈಜೋ.
0: ಆ ಬೋಲೋ.
2: ಏಡಿ ಕಿಸಿ ಚೀಜ್ ವೇ ಜಕಿನ ಆಪ ಆದಿ ಲೇಲಾ ತೋ ಬಾ ಪೂರಿ ರೇವೆ.
0: ಬಾ ತಾವಡೆ ಮಕ್ಕಿ ಯಾದ ವೇನಿ
2: ಕಕ್ಕಾ ತನ ಕಾ ಕೈಯೋ.
1: ಏ ಹಮ್ ಹಾರಾ ದಲ್ಲಿ ಉಂತೆ ತುಂ ಬತಾವಣ ಶೈಯೇ ಗಳತಿ. ಏ ಬಾ ಪೂರಿ ಹೋಗಿ.
2: ಹಾ ಕಕ್ಕಾ ಹಲ್ವಾ ಪೂರಿ ಖವಾನಿ ಆದಿ ಲೇವಾ ಬಾ ಲಾರ ಆದಿ ರೇ ತೋ ಇಕೆ ಥೋಡಿ ಪೂರಿ ದೈಜೋ.
1: ಆ ಪೂರಿ ದೀಜೋ ಶೈ ಕೇಂತಿ ಏ ಭಾಯಿ ಕೋ ಪೂಜೋ ಪೋಗಾಮ್ ಮೇ ಕೈ ಪೂಷಾ.
2: ಭಾಯಿ ಜಿ ಆಜ್ ಕೈ ಹೋಣಲ.
0: ಅಬಾ ರಾಮದೇವ್ ಜಿ ರೇ ಮೇಳೋ ಚಾಲೆ ಜೋ ಚೌಕಿ ತ್ರ ಬಜೆ ಭಜನ್ ಛೋಡೋ ರಾಮದೇವ್ ಬಾಬೇರ.
3: ರಾಮ ರಾಮ್.
1: ಏ ರಾಮ್ ರಾಮ್ ಶಾಯಿ ರಾಮ್ ರಾಮ್ ಶಾಯಿ ಆಬ್ರೋ ನ್ಯಾವ್ ಬಿಜೋ ಕೋಕೆ ನೀರ್ ಗೋ ಬಿಜೋ.
3: ನಾಮ ಜಗದೀಶ್ ನ್ಯಾವ್ ಲಾಲ್ಗಡ್.
1: ಓ ಹೋ ಜಗದೀಶ್ ಲಾಲ್ಗಡ್ ಮೇ ಖ್ವಾಯಿ ಕರಿ ರೀ. ಏ ಗೀತಿ ಬಡಿ ಮಾರ ಬಿಜೋ
3: ನಾಯ್ತ್ ಕೆಲ.
1: ಓ ಜೋಗಾ ಪಡೋ ಜೋಗಾ ಅಲಿ ಕೋ ಮಾಇತಾ ಕಾ ಪರಿವಾರ ಕಾ ನಾಮ ಉಂಜಾ ಘರು ಬಿಜಾರಿ. ಏ ಭಾಯಿ ರೀ ಓ ಗಾಮ ಮೇ ಪರಿವಾರ ಮೇ ಸಬ್ ಗ್ಯಾ ನೀ ರೀ.
3: ಬಡಿಯಾ.
1: ಏ ತೇನಿ ಪ್ರೋಗ್ರಾಮ್ ಕೈ ಶೋಗ ಲಾಗೆ ಮಾರ ಬಿಜಾ.
3: ಬಹುತ್ ಬಡಿಯಾ.
1: ಏ ತೋ ಕಾಕಾ ಏಕ ಸವಾಲ್ ಕರ್ತಾ ಉಸ್ಕಾ ಜವಾಬ್ ಬಿನಾನಾ ಪಡ್ತಾ ಹೈ.
3: ಬತಾವ ಭಾಯ್.
1: ಏ ತಾಕತ್ ಕಾ ಮೇ ಪೇಮಾನಾ ಹೂ ತೇಜ್ ದೋಡ್ ಕಾ ದಿವಾನಾ ಹೂ ಕೈ ರಂಗೋ ಮೇ ಪಾಯಾ ಜಾತಾ ಹೂ ಸಬ್ ಕಾ ಜಾನಾ ಪೇಜಾನಾ ಹೂ ಕ್ಯಾ ಹೋತಾ ಹೈ.
3: ಕಾಕಾ ತೋ ಗೋನಾ.
1: ಏ ಲುನ್ಕೆ.
2: ಹಾ ಕಾಕಾ.
1: ಏ ಗೈ ಹಾ ಕಾಕಾ ಹಾ ಕಾಕಾ ಕರೆ ಭಾಯ್ ಕೋ ಹರಾಯ್ ದಿಯಾ ಹಮ್ನೆ ತುಮ್ಕೋ ಆಮ್ತಾ ಹೈ ಕ್ಯಾ.
2: ಕಾಕಾ ಮನ ಆವೇತ ಕೋನಿ ಅನಾಜ ಬತಾ ದು ಗೈ.
1: ಏ ಹರೇ ದು ಲೇಟ್ ಬತಾಯ್. ಅದು ಬೇಟಾ ಕೈ ಹೋತಾ ಹೈ
2: ಕಾಕಾ ಘೋಡಾ ಹೋಯ ಕೈ.
1: ಏ ಬಿಲ್ಕುಲ್ ಸಹಿ ಕೇಂತಿ ಘೋಡಾ ಹೋತಾ ಹೈ ಭಾಯಿ ಕೋ ಬೋಲೋ. ಹೇಲೋ
2: ಹೇಲೋ
3: ನನ್ನ ಮೈ ರಾಮ ರಾಮ್
2: ರಾಮ್ ರಾಮ್ ಸರ್ ರಾಮ್ ರಾಮ್ ಸರ್ ಭಾಯಿ ಜೀ ಬಾರ್ ಖೇತಿ ಮೇ ಕೀ ಕಾಮ ಕರೋ ಕೈ.
3: ಆಹಾ
2: ಮೂಂಗ್ ಮೋಟ ಆಯ್ ಗ್ಯಾ.
3: ಆವು
2: ಕಿತಾಕ್ ಪಡ್ಯಾವ್
3: ಮೂಂಗ್ ಪಾನ್ ಮಿಯಾ ರಾ ಹಿಟೆ ತೋಡಾ.
2: ವಾಸ ಹಿಟೆ ತೋಡೋ ದೂದಾ ತೋಡ್ಲೋ ಅಕಡೆ ಕಣಿ ಬಾದಳ ಕಾಡೆ ಡರವೇ.
3: ಆ
2: ಯಾರ್ ಮೂಂಗ್ ಕಾಡ್ ಲಿಯ ಕೈ ಯೋ
3: ಕೊಂಜ ಕಾಡೆ ವೋ
2: ಆಜ್ ಕೈ ಹುಣಲ.
3: ಆ ರಾಮ್ ದೇವ್ ಜಿ ಬಂದೆ
2: ಕಾಕಾ ಯೋ.
1: ಆ ಬಿಜೋ
2: ಜಗದೀಶ್ ಭಾಯಿ ನ ಬಾಬೆ ಕೋ ಭಜನ್ ಸುಣಾ.
1: ಏ ಓಯ್ಯಾ ಮಾರಿ ಬಿಜಾ.